ಯಾಜ್ಞಾಕರಂ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕೃದಿ ವದಾಲಾವೇದ ಅಪಸತ್ತು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

0: ಬೈಬಲರೆ ನೊಲಿಯ ಉಡಾನ ಮೇಲೋಕೆಯ ಮೀಟ ವಡಾ ಸುಂದರ ತನಕ್ ಯಹಪತ್ ತನಕ್ ಬಾವಟ ಪಾತ್ವೇಯ್ದ ಎವಾಗೇಮ ಬೈಬಲೆಯ ಕಿಯವನ್ನನ್ ಸಹ ಬೈಬಲೆಯ ನೊಕಿಯವನ್ನನ್ ಅತರ ಪಾವತಿನ ವೆನಸ ಕುಮಾಕ್ದ
1: ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟ ಮೀಲಂಗಟ ಒಬಟ ಸವನ್ ದಿಯ ಹೆಕಿ
0: ವರ್ತಮಾನೇ ಇತಾಮ ಸಂಕೀರ್ಣ ಜೀವಿತ ಗತ ಕರನ ಅಪಟ ಅತ್ತಟಮ ಬೈಬಲೆಯನ್ ಲಬಾಗತ ಹೆಕಿ ಮಗ ಪೆನ್ವೀಮ ಕುಮಾಕ್ದ ಅರ ವರ್ತಮಾನೆ ತರುಣ ತರುಣಿಯಂಗೆ ಭಾಷಾವೆಂ ಕಿಯನವನಂ ಬೈಬಲೆಯ ಕೇಲಕಿ ಆನ್ನೇ ಬೈಲಯಾಕ್ದ ಎತ್ತರ ಮೇವಾಗೆ ವಿವಿಧಾಕಾರಿ ಪ್ರತಿಕಡೆಯನ್ ತಮೈ ಅಪಿ ಮೇಮ ಸಾಕಚ್ಛಾ ಮಾಲಾವೆನ್ ವಿಚಾರಶೀಲಿ ವಿಧಿಹಟ ಎವಾಗೇಮ ಇತಾ ಪುಲುಲ್ ವಿಧಿಹಟ ಎವಾಗೇಮ ಇತಾಮ ವಿದ್ಯಾತ್ಮಕ ಆಕಾರೇನ್ ಸಲಕಾ ಬೆಲೀಮಟ ಅಪೇಕ್ಷಾ ಕರಾನ್ನಿ ಎತುಲಿನ್ ಅಪಗೆ ಜೀವಿತ ವಡಾ ಯಹಪತ್ ಕರಗನೀಮ ವಡಾ ಅರ್ಥವತ್ ಕರಗನೀಮ ಸಹ ವಡಾ ಆನಂದ ಜನಕ ಕರಗನೀಮಟ ಅಪಿ ಮೇ ಸಾಕಚ್ಛಾ ಮಾಲಾವೆನ್ ಪ್ರಯತ್ನಯಾಕ್ ದರನವಾ ಅಪಿ ಹೆಮದೆನಾಗೇಮ ಯಹಪತ ಅಭಿವೃದ್ಧಿಯ ಸಹ ಆಧ್ಯಾತ್ಮಿಕ ಪ್ರಗತಿಯ ಉದ್ದೇಶ
1: ಒಬ್ಬ ಏ ಸವಂದುನ್ನೇ ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟಾಯಿ ಒಬ್ಬ ಸೆಮಟ ಜೇಸು ಪಿಹಿಟಾಯಿ ದಿಮುತು ರೇಡಿಯೋ ಆಗದಿನ್ನ ಅಪಿ ಸಹೃದ ಹಿತಪತಂಟ ತಮೈ ಮೇ ಮತಕ್ ಕರೀಮ ಲೋಕೆ ಒಬ್ಬ ಕೊಹೆ ಹಿಟಿಯತ್ ದಿಮುತು ಕೇನ ದಿದುರನ ಹಂಡ ಒಬಟ ಅಹನ ಲಭೀಮ ಶ್ರೀಲಾಂಕೀಯ ಅಪ ಲದ ಭಾಗ್ಯಕ್ ವಗ ಅಪಿ ಒಬಟ ಪಸಕ್ ಕರನೆ ಬಹುಮ ಆದರೆ ದಯಾವ ಕರುಣಾವ ಮೆತ್ಸಿತ ಪದನಂ ಕೊಟಗಿನ ಶ್ರೀಲಂಕಾವೇ ಸಿಟ ಹಲಾವತ ಪಂಬಲ ದಿಮುತು ಪದನಮೀ ಇಹಲ ಮಹಲೇ ಸಿಟ ಅಪಿ ಒಬಟ ಕಥಾ ಕರಮಿ ಇನ್ನೇ ಜೀವಿತ ಪಿಲಿಬಂದವ ಹರ್ತವಾದ ಅರವಾದ್ಯಕ್ ಒಬಟ ತಿರಿನ ಕರನ ಬಲಾಪುರುತ್ತೆ ಇನಿಸಾಮ ಅಪಿ ನಿರತುರುವಮ ಒಬಟ ಕಿಯನ್ನೇ ಅಪಿ ತೆಕ್ಕ ರೆದಿ ಇನ್ನ ಸಂವೇದಿ ಹದವತ್ತಟ ಸಂವೇದಿ ಹಿತಟ ಕಥಾ ಕರನ ಆದರಣೀಯ ಹಣ ಬವಟ ದಿಮುತು ರೇಡಿಯೋ ನಾಲಿಕಾವ ಪತ್ತೆಲಾ ತಿಬಿರೋ ಅಪಿ ಆದರೆ ಆಯೋಜನಾ ಕರೋದಿನ ಅಪಿತ್ತೆಕ್ ಅಹನ್ ಒಬಟ ದೆನೆನೋದ ಕೆಲ ಬಲನ್ ಮೇ ದಿಮುತು ರೇಡಿಯೋ

ಈ ಡೋರೆ ನಿಮಾವಿಯ ಈ ರೀತಿಯಲ್ಲಿಗಿಯ ಕಾಷ್ಟಕ ಊ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಪತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮತು ರೇಡಿಯೋವ.

ಈ ಡೋರೆ ನಿಮಾಮಿಯ ಈ ರೀತಿ ಅಲಿಗಿಯ ಕಾಷ್ಟಕ ಊ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಅತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತು ರೇಡಿಯೋವ.

0: ಈ ಡೋರೆ ನಿಮಾಮಿಯ ಈ ರೀತಿಯಲ್ಲಿಗೆ ಕಾಷ್ಟಕ ಓ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಅತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನ ಕಪ್ನವ ಒಬ್ಬ ದಿಮಿತು ರೇಡಿಯೋವ
1: ದೇವ ಮಾತಾ ಪ್ರಾರ್ಥನಾವ

ಯಾಜ್ಞಾಕರಂ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟ ಒಬ್ಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ತು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸಹಸೆಯು ದಿಸಾಮ ಅಪಟ ಲಭೇವಾ ಆಮೇನ್.